0: ಬಜೆ ಬಜೆ ಸಾಕುತಿ ರೇಡಿಯೋ ಬರಿ ತೋಭೈ ಭೇಜೋ ರೇಡಿಯೋ ರೀ ರೇಡಿಯೋ ಮರ್ಸಂಗಿರಿ ತಮ್ಮ ಗೇರಿ ಸಮಾಚಾರ ಖಲ್ ಖಾಇಬ
1: ಅಮ್ಮ ದಿನೆ ಗಮ್ ನೀವೇ ಶುಮ್ಲೆ ಅಮ್ಮ ಎ ಜಾಲೋ ಜೆ ಭಿಜೋ
0: ಬರ್ಥಾಲಿ ಬಿದೆ ಸೇವಾ ಗ್ರಹೈ ಮರ್ಕರಿ ನೇಪಾಲಿ ಕಾಂಗ್ರೆಸ್ ಸರ್ವೆ ಕೇಂದ್ರೀಯ ಸದಸ್ಯ ರೀ ಲಬ್ಜುಮ್ ದಕ್ಯಾಲೆ ಆರಕ್ಷಣ ಕೋಟರ ಬೈ ಕೇಂದ್ರೀಯ ಸದಸ್ಯ ಮೇ ಉಮೇದ್ವಾರ ಪಿ ಬರಿ ಪ್ಲೂಳು ಜಾನ ನೇತಾ ಮೈನ್ಯು
1: ಕೆಮಯೆ ರೇಡಿಯೋ ಮರ್ಸಂಗಿ ದಕ್ಯಾಲಿ ದಿನೈ ನಾನರ್ ಬೈ ಆಸ್ ಬಜೆ ಖಬೈ ತಮ್ಮ ಕೇ ಸಮಾಚಾರ ನೇ ಬರಿ ಅಮ್ಲಿದ್ ಓ